ಕಂಡ ಚಕ್ಕೆರದೆಚ್ಚಿ ಸುಬುದ್ಧಿಯನು ಅವನೆಯೇ ವೇಸಿ ಅಪದ್ದ ಮನಿಯಟಿ ಮಲಿನಮು ತೀಸಿ ಆದಿಮುನುದಿನಿ